ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ.org ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಭಂಜಮಿಧಾವಸಿ ಚಂದ ಭಾನು ಅಕಂಶಮಾನಕುಹುದಾವಲಿ ಸೀತ ಭಾನು ಮಚ್ಚಿತ್ತ ದೋಷ ತೃಣಜಾಲ

ಸುರನಂದನ ಸಾಂದ್ರ ಸಂಸ್ಥಾ ಮುಂಗಾರ ಕೇಂದ್ರ ಗಲಶೋಭಿತ ಸುಂದರಾಂಗ ಮಂದಾರ ವೃಂದ ಪರಿಶೋಧಿತ ಪಾದ ಪದ್ಮ ಶ್ರೀರಾಘವೇಂದ್ರ ನಮದೇಹಿ ಕರಾವಲಂಗಂ ಶ್ರೀರಾಘವೇಂದ್ರ ನಮದೇಹಿ ಕರಾವಲಂಗಂ ಕಾಷಾಯ ದಂಡ ಸುಖಮಂಡಲ ಪಂಕಜಾಕ್ಷ ಮಾರಿನ್ಯ ದೈಲ ರುಚಿರಾಜನ ಪೀಠ ಸಂಸ್ಥಾ ಮುಂಗಾಂಗ ಶೋಧ

ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಧ್ಯಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣಾಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂಟಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಗಾ ಮಂತ್ರಾರ್ಥ ಪ್ರಣವೋಪಾಸಗಾನಾಂ ಪಾಪ ವಿದ್ಧ ದೈತ್ಯ ಪೂಗಾ ವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂದ ಗುಣ ಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಆನಂದ ವೇದ ಪ್ರತಿಪಾದ್ಯ ಮುಖ್ಯತಮಾನಂದ ಜೀವ ನಿಯಾಮಕಾನಂದ ರೂಪ ಭಗವತ್ ಕಾರ್ಯ ಸಾಧಕ ಪರಮ ದಯಾಳು ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ ಅಜ್ಞ ಜ್ಞಾನಾರ್ಥಿ ಜ್ಞಾನ ಯೋಗ್ಯ ಭಗವತ್ ಕೃಪಾ ಪಾತ್ರ ಭೂತ ಸಲ್ಲೋಕ ಕೃಪಾಳು ಬ್ರಹ್ಮ ರುದ್ರಾದ್ಯರ್ಚಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ ಹಾರವದ್ಹೃದಿ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹ ಇಚ್ಛೆಯ ಕರ್ಮಭವ್ಯವತೀರ್ಣಾನಾಂ ತಥಾ ಅವತೀರ್ಯ ಸಕಲ ಶಾಸ್ತ್ರಕರ್ತೃಣಾಂ ಸಕಲ ದುರ್ಮತ ಭಂಜಕಾನಾಂ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ ಸರ್ವದಾ ಭಗವದಾಜ್ಞೆಯ ಭಗವತ್

ಪ್ರವರ್ತಗಾ ಯಥಾಯೋಗ್ಯಂ ಸರ್ವಜ್ಞಾನಾಜ್ಞಾನವಂದ ಮೋಕ್ಷ ಪ್ರದಾನ್ ಸರ್ವಸತ್ತಾ ಪ್ರದಾನ್ ಸರ್ವಶಬ್ದವಾಚ್ಯ ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಸರ್ವಗುಣಾದಿ ಪರಿಪೂರ್ಣತಮ ಸರ್ವದೋಷಾದಿದೂರ ಸರ್ವಾಚಿಂತ್ಯ ಸರ್ವೋತ್ತಮ ಸರ್ವೇಶ್ವರ ಸರ್ವಾತ್ಯಂತ ವಿಲಕ್ಷಣ ಸ್ವಗತ ವೇದ ವಿವರ್ಜಿತತ್ವಾದಿನ ಭಗವದ್ರಷ್ಟೂಣ ಅಭಿಮಾನಾದಿ ಸರ್ವದೋಷ ದೂರಾಣ ಅಸೂಯೇರ್ಷ್ಯಾದ್ಯಶೇಷ ಮನೋದೋಷ ನಿವರ್ತಕಾನಾಂ ನಿತ್ಯಾಪರೋಕ್ಷೀಕೃತ ರಮಾಯುಕ್ತಾಶೇಷವದ್ರೂಪಾಣ ಅತಏವ ವಿಲೀನಾಶೇಷ ಪ್ರಕೃತಿ ಬಂಧಾನಾಂ ಅತಏವ ದೂರೋತ್ಸಾರಿತಾದೇಶ ನಿಷ್ಠಾನಾಂ ಅತಏವಾಶೇಷ ಭಕ್ತಾದೇಶ ನಿಷ್ಠ ನಿವರ್ತಕಾನಾಂ ಪ್ರಣವೋಪಾಸಕಾನಾಂ ಅಸ್ಮದಾದಿ ಗುರುಣಾಂ ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣಾನಾಂ ಅಂತರ್ಯಾಮಿ ಅನಿರುದ್ಧ ಪ್ರತ್ಯುನ್ನ ಸಂಗ್ರಹಣ ವಾಸುದೇವಾತ್ಮಕ ಶ್ರೀ ಮಧ್ವವಲ್ಲಭ ಶ್ರೀ ಲಕ್ಷ್ಮೀ ವೇದವ್ಯಾಸಾತ್ಮಕ ಅಂಡಸ್ಥಿತಾನಂದ ರೂಪಾವಯವ ಗುಣಕ್ರಿಯಾ ಜಾತ್ಯವಸ್ಥಾ ವಿಶಿಷ್ಟ ರಮಾಯುಕ್ತ ಕ್ಷೀರಾಭ್ಯಜೇಷಾಯಿ ಶ್ರೀ ಪದ್ಮನಾಭಾತ್ಮಕ ಅಂಡಾದ್ಬಹಿ ಅಭಿವ್ಯಕ್ತ ಶುದ್ಧ ಸೃಷ್ಟಿತ್ವೇನಾಭಿಮತ ಶ್ರೀ ಚತುರ್ಮುಖ ಮುಖ್ಯ ಪ್ರಾಣೋಪಾಸ್ಯತ್ವಾದ್ಯನೇಕ ಪ್ರಯೋಜನಕಾನಂದಾನಂದ ರೂಪ ಮೂಲಭೂತ ತಥಾ ಅಶೇಷ ಜಗತ್ಪಾಲನ ಪ್ರಯೋಜನಕ ಶಾಂತಿಪತ್ಯ ನಿರುದ್ಧ ಮೂಲಭೂತ ಅಶೇಷ ಜಗತ್ಸೃಷ್ಟಿ ಪ್ರಯೋಜನಕ ಕೃತಿಪತಿ ಪ್ರದ್ಯುಮ್ನ ಮೂಲಭೂತ ಜಗತ್ ಸಂಹಾರ ಪ್ರಯೋಜನಕ ಜಯಾಪತಿ ಸಂಘರ್ಷಣ ಮೂಲಭೂತ ತಥಾ ಸ್ವಸ್ವಾಸಮಗ್ರಯೋಗ್ಯತಾಭಿಜ್ಞ ಪರಮಾನುಗ್ರಹಶೀಲ ಭಗವತ್ಪ್ರೇರಿತ ಚತುರ್ಮುಖಾದಿ ಸದ್ಗುರೋಪದಿಷ್ಟ ಸ್ವಸ್ವಾಯೋಗ್ಯ ಭಗವದ್ರೂಪ ಗುಣೋಪಾಸನೆಯ ಸಂಜಾತ ಸ್ವಸ್ವಾಯೋಗ್ಯ ಭಗವದ್ರೂಪ ವಿಶೇಷ ದರ್ಶನ ಭೋಗಾಭ್ಯಾಂ ವಿನಿಷ್ಟಾನಿಷ್ಟಸಂಜಿತ ಪ್ರಾರಬ್ಧ ಲಕ್ಷಣಾಶೇಷ ಕರ್ಮಣಾಂ ಸ್ವಸ್ವಾಯೋಗ್ಯತಾನುಸಾರೇಣ ಸಂಪೂರ್ಣ ಸಾಧನಾನಾಂ ಪೂರ್ವಕಲ್ಪೇ ಬ್ರಹ್ಮಣಾ ಸಹ ವಿರಜಾನದೀ ಸ್ನಾನೇನ ತಿಕ್ತಲಿಂಗಾನಾಂ ತಥಾ ವಿನಿಷ್ಟಾವಶಿಷ್ಟೇಷ್ಟಾವೇದ ಪ್ರಾರಬ್ಧ ಕರ್ಮಣಾಂ ಪ್ರಳಯಕಾಲೇ ಭಗವದರೇವ ಸದಾಂ ಆನಂದ ಮಾತ್ರ ಪುಷಾಂ ತದನುಭವರಹಿತಾನಾಂ ಸ್ವಸ್ವಾಯೋಗ್ಯ ಭಗವದ್ರೂಪ ವಿಶೇಷ ಧ್ಯಾನರತಾನಾಂ ಸೃಷ್ಟಿಕಾಲೇ ಭಗವದಾಜ್ಞೆಯ ಭಗವದ್ರಾಬ್ಬಹಿರ್ನಿರ್ಗತಾನಾಂ ಶ್ರೀ ಶ್ವೇತದೀಪ ದರ್ಶನ ನಿಮಿತ್ತೀಕೃತ್ಯ ಪ್ರಧಾನಾವರಣಭೂತ ಸ್ವೇಚ್ಛಾ ಪ್ರಸರಣೇನ ಸ್ವಸ್ವಾಯೋಗ್ಯಾನಂದಾವಿರ್ಭಾವಲಕ್ಷಣ ಮುಕ್ತಿ ಪ್ರಧಾನ ಪ್ರಯೋಜನಕ ಮಾಯಾವತಿ ಶ್ರೀ ವಾಸುದೇವಾತ್ಮಕ ಲಕ್ಷ್ಮ್ಯಾತ್ಮಕ ಪ್ರಳಯಾಭ್ಯಸ್ತ ಶ್ರೀ ವಟಪತ್ರಶೇಷಾಯಶೇಷ ಜಗದುದರಾಶೇಷ ಮುಕ್ತನಾಭಿದೇಶೋರ್ಧವಾದ ಕುಕ್ಷಾಖ್ಯದೇಶ ತ್ರಿವಿಧಾಶೇಷ ಸಂಸಾರಿನಾಭಿದೇಶಾಖಿಲ ತಮಪ್ಪತಿತನಾಭ್ಯದೋ ಭಾಗದೇಶ ಶ್ರೀ ಭೂಮ್ಯಾಲಿಂಗಿತ ಕಾಲಾದಿಜ್ಯೇಷ್ಠಕ ಪರಮಾಣ್ವಾದ್ಯಶೇಷ ಕಾಲಾವಯವ ದೃಷ್ಟ್ಯಾಧಿಕರ್ತೃಶೇಷ ನಾಮಕ ಪರಮಪುರುಷ ನಾಮಕ ಶ್ರೀ ಚತುರ್ಮುಖ ಮುಖ್ಯ ಪ್ರಾಣೋಪಾಸಿತ ಚರಣಾನಿರುದ್ಧಾದಿ ಚತುರೂಪಾತ್ಮಕ ಗಾಯತ್ರಿ ನಾಮಕ ಸವಿದುರ್ನಾಮಕ ರೂಪ ವಿಶೇಷಾತ್ಮಕ ವ್ಯಾಪ್ತರೂಪ ಬೃಹತ್ಸರೀರ ಶೂನ್ಯಾವಿಧ ಕಾಲಾವಿಧ ಕೇವಲಾವಿಧ ಬ್ರಹ್ಮಾವಿಧಾನಂದಾವಿಧ ರೂಪ ವಿಶೇಷಾತ್ಮಕ ನಿರೂಪಚರಿತ ಮೂಲ ರೂಪ ನಿರೂಪಚರಿತ ವ್ಯಾಪ್ತ ಪ್ರತಿಬದ್ಧ ಅನಂತ ತೇಜ ಪುಂಜ ತಾದೃಶ ರಮಾಯುಕ್ತ ರೂಪ ವಿಶೇಷಾತ್ಮಕ ಗಾಯತ್ರೀಭೂತವಾಕ್ ಪೃಥಿವೀ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ ಲೋಕವೇದ ಸಮೀರ ರಮಾಂತರ್ಗತ ಪ್ರಣವಾಚತುರೀಯ ಪಾದೋಪೇದ ಗಾಯತ್ರಿ ಪಾದ ಚತುಷ್ಟಯ ಪ್ರತಿಪಾದ್ಯ ವೈಕುಂಠಸ್ಥಿತ ಅನಂತಾವನಸ್ಥಿತ ಶ್ವೇತದ್ವೀಪಸ್ಥಿತ ಸರ್ವಜೀವಸ್ಥಿತ ರೂಪ ಭೇದೇನ ಚತುರೂಪಾತ್ಮಕ ನಿರೂಪಚರಿತ ಸರ್ವಭಾವರ್ಥ ಪ್ರತಿಪಾದಕ ಶ್ರೀದೇವ್ಯಾ ನಿರ್ಮಾ ರೂಪಾಷ್ಟಕ ಅಭಿಮನ್ಯಮಾನ ಚಕ್ರಶಂಖವರಾಭಯುಕ್ತ ಹಸ್ತಚತುಷ್ಟಯೋಪೇದ ಪ್ರದೀಪವರ್ಣ ಸರ್ವಾವರಣಭೂಷಿತ ವಿಶ್ವಾದಿ ಭಗವದ್ ರೂಪಾಷ್ಟಕ ಪ್ರತಿಪಾದಕ ಅಗಾರಾಧ್ಯಸ್ಥಾಕ್ಷರಾತ್ಮಕ
ಶ್ರೀಮತ್ ಪ್ರಣವಾದ್ಯಷ್ಟ ಮಹಾಮಂತ್ರ ಪ್ರತಿಪಾದ್ಯ ಅಷ್ಟರೂಪಾತ್ಮಕ ಮಂತ್ರಾಧ್ಯಾಯೋಕ್ತ ಭೂವರಾಹಾದ್ಯಶೇಷ ವೈಷ್ಣವ ಮಂತ್ರ ಪ್ರತಿಪಾದ್ಯ ಭೂವರಾಹಾದ್ಯಶೇಷ ರೂಪ ವಿಶೇಷಾತ್ಮಕ ರಮಾದಿ ಮಂತ್ರ ಪ್ರತಿಪಾದ್ಯ ರಮಾದಿನಿಷ್ಟ ರಮಾದಿ ನಿಯಾಮಕ ರೂಪ ವಿಶೇಷಾತ್ಮಕ ಶ್ರೀಲಕ್ಷ್ಮೀ ನರಸಿಂಹಾತ್ಮಕ ಪರಮದಯಾಳೋ ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ದಹಿಷ್ಣು ದೇಶಕಾಲಾಧಿಪತೆ ದೇಹೇಂದ್ರಿಯಾಧಿಪತೆ ಸೂರ್ಯವಂಶಧ್ವಜ ರಘುಕುಲ ತಿಲಕ ಲಕ್ಷ್ಮಣ ಭರತ ಶತ್ರುಘ್ನಗ್ರಜ ಶ್ರೀಮದ್ ಧನುಪದುಪಾಶಿತ ಚರಣ ಸೀತಾಪತೆ ಶ್ರೀರಾಮಚಂದ್ರ ತುರಾಜ್ಞೆಯ ತತ್ಪ್ರಸಾದಾತ್ ತತ್ಪ್ರೇರಣೆಯ ತತ್ರೀತ್ಯರ್ಥಂ ತ್ವಾಂ ಉದ್ದಿಶ್ಯ ತ್ವಾಂ ಅನುಸ್ಮರನ್ನೇವ ತುರಾಜ್ಞೆಯ ನಿಯತೇನ ಮನ್ನಿಯಾಮಕೇನ ಸತ್ತಾಪ್ರದ ವಾಯುನಾಮಕ ಚೇಷ್ಟಾಪ್ರದ ಪ್ರಾಣನಾಮಕ ಧಾರಣಾಪ್ರದ ಧರ್ಮನಾಮಕ ಮುಕ್ತಿಪ್ರದ ಮುಕ್ತಿನಾಮಕ ರೂಪ ವಿಶೇಷೈ ಮದೃತಿಷ್ಠಿತೇನ ಪರಮದಯಾಳುನ ಕ್ಷಮಾ ಸಮುದ್ರೇಣ ಭಕ್ತವತ್ಸಲೇನ ಭಕ್ತಾಪರಾಧಿಷ್ಣುನ ಸರ್ವಸ್ವಾಮಿನ ಸರ್ವಪ್ರೇರಕೇಣ ಸರ್ವದಾತ್ವಿಕ ದೇವತಾ ಪ್ರೇರಕೇಣ ಸರ್ವದಾತ್ವಿಕಾಸುರಭಂಜಕೇನ ತಥಾ ತತ್ಪ್ರೇರಣಾ ಪ್ರಯುಕ್ತ ದುರ್ಮತಿ ಭಂಜಕೇನ ಅತಏವ ಪ್ರಭಂಜನ ಶಬ್ದವಾಚ್ಯೇನ ಪ್ರತಿದಿನ ಪ್ರತಿಕ್ಷಣ ಬುದ್ಧಿಯೋಗಕೇನ ಸರ್ವಕರ್ಮಕರ್ತೃ ಸರ್ವಕರ್ಮಕಾರಯಿತ್ರ ಸರ್ವಕರ್ಮಸ್ವಾಮಿನ ಸರ್ವಕರ್ಮ ಸಮರ್ಪಕೇನ ಸರ್ವಕರ್ಮ ಫಲಭೋಕ್ತೃ ಸರ್ವಕರ್ಮ ಫಲಭೋಜಯಿತ್ರ ಸರ್ವಕರ್ಮ ಪ್ರೇರಕೇಣ ಸರ್ವಕರ್ಮೋದ್ಭೋಜಕೇನ ಸರ್ವಕರ್ಮ ಶುದ್ಧಿಪ್ರದೇನ ಸರ್ವಕರ್ಮ ಸಿದ್ಧಿಪ್ರದೇನ ಸರ್ವಕರ್ಮನಿಷ್ಠೇನ ಸರ್ವಕರ್ಮ ಸಾಕ್ಷಿಣ ಸರ್ವಕರ್ಮನಿಷ್ಠ ಭಗವದ್ ರೂಪೋಪಾಸಕೇನ ಅತೇವಾಶೇಷ ಜೀವ ನಿಸ್ಸಂಖ್ಯಾನಾದಿಕಾಲೀನ ಧರ್ಮಾಧರ್ಮ ದ್ರಷ್ಟು ಸ್ವೇಚ್ಛೆಯೋದ್ಬೋಧಕೇನ ತದ್ವಾದಿಕ ಕಪಿಲೋಪಾಸಕೇನ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತಾನಂದವೇದ ಪ್ರತಿಪಾದ್ಯ ಮುಖ್ಯತಮೇನ ಅನಂತಗುಣ ಪರಿಪೂರ್ಣೇನ ಸರ್ವದೋಷ ದೂರೇಣ ತ್ವಚಿತ್ತಾಭಿಜ್ಞೇನ ತ್ವಚಿತ್ತಾನುಸಾರ ಚಿತ್ತೇನ ತ್ವತ್ಪರಮಾನುಗ್ರಹ ಪಾತ್ರಭೂತೇನ ಮಧ್ಯೋಗ್ಯತಾಧ್ಯವಿಜ್ಞೇನ ಶ್ರೀಭಾರತೀರಮಣೇನ ರುದ್ರಾಧ್ಯಶೇಷ ತಾತ್ವಿಕ ದೇವತೋಪಾಸಿತಚರಣೇನ ಮಮ ಸರ್ವಾ ಸ್ವಸ್ತಾಸು ಚಿತ್ರದಾ ವಿಚಿತ್ರದಾ ತದುಪಾಸಕೇನ ಶ್ರೀ ಮುಖ್ಯ ಪ್ರಾಣೇನ ಪ್ರೇರಿತ ಸನ್ ತತ್ಸಂಸ್ಕೃತಿಪೂರ್ವಕಂ ಸೇನಾ ಸಮುತ್ಥಾಯ ಅದ್ಯತನಂ ಸುವರ್ಣಾಶ್ರಮೋಚಿತಂ ದೇಶಕಾಲಾವಸ್ಥೋಚಿತಂ ನಿತ್ಯ ನೈಮಿತ್ತಿಕ ಕಾಮ್ಯಭೇದೇನ ತ್ರಿವಿಧಂ ತತ್ಪೂಜಾತ್ಮಕಂ ಕರ್ಮ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ ಮದಾಜ್ಞಾಕಾರಿಭಿಃ ವಿದ್ಯಾ ಸಂಬಂಧಿಭಿಃ ದೇಹ ಸಂಬಂಧಿಭಿಶ್ಚ ತದೀಯೈಃ ಅಶೇಷೇರ್ಜನೈಃ ತತ್ಸರ್ವಕರ್ಮಕರ್ತೃತ್ವ ಕಾರೋಕ್ತೃತ್ವ ಅನುಸಂಧಾನಪೂರ್ವಕಂ ಕಾರಯಿಷ್ಯೇ ಚ ಇತಿ ಶ್ರೀರಾಘವೇಂದ್ರಾಖ್ಯೇತನಾಕೃತಮಂಜದ ಪ್ರಾತಃಸಂಕಲ್ಪಗದ್ಯಂ ಸ್ಯಾತ್ ಪ್ರೀತೇರ್ಮಾಧವಮದ್ವಯೋಃ ಇತಿ ಶ್ರೀರಾಘವೇಂದ್ರ ಇತಿ ಶಿರೋಮಣಿಭಿಃ ವಿರಚಿತಂ ಪ್ರಾತಃಸಂಕಲ್ಪಗದ್ಯಂ ಸಂಪೂರ್ಣಂ.

ಮೋಹನ ಮುರಳಿಯ ಕರೆ ಕರೆದಿದೆ ನಿಮ್ಮನ್ನು. ಆನಂದ್ ಆಡಿಯೋ ಕೊಳಲಿನ ಕರೆಯನ್ನು ಕೇಳೋಣವೇನು? ಡಿವೈನ್ ಪ್ರೇಯರ್ಸ್. ಗಣಪತಿ ಸಂಕಷ್ಟ ಸ್ತುತಿ, ಶಿವಸ್ತುತಿ, ಶಿವಾಷ್ಟಕ, ಲಿಂಗಾಷ್ಟಕ, ಶ್ರೀ ವೆಂಕಟೇಶ್ವರ ಸುಪ್ರಭಾತ, ಶ್ರೀ ವಿಷ್ಣು ಸಹಸ್ರನಾಮ ಮುಂತಾದ ಭಕ್ತಿಗೀತೆಗಳನ್ನು

ನಾವೀಗ ಕಂಡಿರುವ ಖ್ಯಾತ ಕೊಳಲು ವಾದಕ, ಅಲ್ಲಲ್ಲ ಕೊಳಲ ಗಾರುಡಿಕ ಪ್ರವೀಣ್ ಗೋಡ್ಖಿಂಡಿ ಪರವಶಗೊಳಿಸುವ ಕೊಳಲ ನಿನಾದ ನೀಡಿದ್ದಾರೆ ಡಿವೈನ್ ಪ್ರೇಯರ್ಸ್ ಆನ್ ಫ್ಲೂಟ್.

ಆನಂದ್ ಆಡಿಯೋ ಅರ್ಪಿಸುವ ದೇಶ ಭಾಷೆಗಳ ಸೀಮಾತೀತವಾದ ನಾದ ಲೋಕ ಡಿವೈನ್ ಪ್ರೇಯರ್ಸ್ ಹಿಂದೆ ಕೊಂಡು ಕೇಳಿ ಹತ್ತಿರ ಕರೆದಿದೆ ಮುರಳಿ ಪ್ರವೀಣ್ ಗೋಡ್ಖಿಂಡಿ ನುಡಿಸಿರುವ ಕೊಳಲ ನಿನಾದ ಡಿವೈನ್ ಪ್ರೇಯರ್ಸ್.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata, Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲಿ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ ಇಮೇಲ್

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲಿ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನು ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ ಶ್ರದ್ಧೆಯನ್ನ ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲಿ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿ. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು ವೆಬ್ಮಾಸ್ಟರ್ ಅಟ್ ಗುರು

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ.

ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ಶ್ರದ್ಧೆಯನ್ನ ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು ವೆಬ್ಮಾಸ್ಟರ್ @ಗುರುರಾಘವೇಂದ್ರ .org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ ಇಮೇಲ್

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ ಇಮೇಲ್.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲಿ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org. ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನು ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ ಇಮೇಲ್.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ஆர் லிஸ்னிங் டு குரு ராகவேந்திரா ரேடியோ .org broadcasting in Kannada, Tamil, Telugu and Sanskrit from Mantralayam 24/7 from devotees to the devotees of Guru Raghavendra. No commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನು ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ ಇಮೇಲ್.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ஆர் லிஸ்னிங் டு குரு ராகவேந்திரா radio.org broadcasting in Kannada, Tamil, Telugu and Sanskrit from Mantralayam 24/7 from devotees to the devotees of Guru Raghavendra. No commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲಿ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata, Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org. ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

Tamil, Telugu and Sanskrit from Mantralayam 24/7. From devotees to the devotees of Guru Raghavendra. No commercial promotion, only pure devotion. Connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ ಇಮೇಲ್.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ಶ್ರದ್ಧೆಯನ್ನ ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿ. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು ವೆಬ್ಮಾಸ್ಟರ್ @ ಗುರು

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಸೂಕ್ಷ್ಮದ್ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ, ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ, ಆಸ್ತಿಕ ದರ್ಶನ ಮಹಾಚಾರ್ಯ, ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ, ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ, ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ, ನಿಖಿಲ ಭೂಮಂಡಲಾಚಾರ್ಯವರ್ಯ, ಸಕಲ ಯತಿಕುಲತಿಲಕ, ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ, ಸತ್ಸಂಪ್ರದಾಯ ಪ್ರವರ್ತಕ, ಸನಾತನ ಧರ್ಮ ಸಂರಕ್ಷಣ ದುರಂದರ, ಶ್ರೀ ಭಾಗವತಾಗ್ರೇಸರ, ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ, ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ, ರಾಜಾದಿರಾಜ ಸಂಸೇವ್ಯ ಪಾದಕಂಜ, ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ, ಜಯ ಜಯ ಪರಾಕ್, ಸ್ವಾಮಿನ್ ಪರಾಕ್, ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನು ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ஆர் லிஸ்னிங் டு குரு ராகவேந்திரா ரேடியோ .org broadcasting in Kannada, Tamil, Telugu and Sanskrit from Mantralayam 24/7 from devotees to the devotees of Guru Raghavendra. No commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ ಇಮೇಲ್

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ஆர் லிஸ்னிங் டு குரு ராகவேந்திரா ரேடியோ .org broadcasting in Kannada, Tamil, Telugu and Sanskrit from Mantralayam 24/7 from devotees to the devotees of Guru Raghavendra. No commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲಿ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲಿ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನು ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.